ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ

ಸಾಯಿ ಸಾಧುಮಾನಸ ಪರಿಶೋಧಕಾಯ ನಮಃ. ಓಂ ಶ್ರೀ ಸಾಯಿ ಸಾಧಕಾನುಗ್ರಹ ವಟವೃಕ್ಷ ಪ್ರತಿಷ್ಠಾಪಕಾಯ ನಮಃ. ಓಂ ಶ್ರೀ ಸಾಯಿ ಸಕಲ ಸಂಶಯ ಹರಾಯ.

ರಾಮ ರಾಮ ರಾಮ ರಾಮ ರಾಮ ರಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ಹರಿ ಹರಿ ಬೋಲೋ ಹರಿ ಹರಿ ಹರಿ ಹರಿ ಹರಿ ಹರಿ ಜೀ ಬೋಲೋ ಹರಿ ನಿತ್ಯ ನಿತ್ಯ ಜಪ್ಪಿಯೇ ಹರಿ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪ್ಪಿಯೇ

ರಾಮ ಕೃಷ್ಣ ವಾಸುದೇವ ನಾರಾಯಣ ಹರಿಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿಹರಿ ನಾರಾಯಣ.